0: so ye kanfo ye shrao ye shewa nyonyam ye ni so ni a wa ye ede ama yen erwade ye ni so ye anda wasia na ye yetiafo ye nyi wa ya na ye ye bonia ye enti erwade ye da wase ye ni yetiefo nyina ye ni yadofo nyina ɛda wase empo erwade ye da wase
1: atempa fe
0: ye kanfo etiase na wodi won ani behunu ni erwade wo ye ye ni ne wo be ye ye ni wodi won aso be te erwade ne wo ye ma ye na ahyewomo na ayomo shi na ahyewu nyankopon ani onyam ye da wase ye shewa ni onyam ye ma odin so wo be bi odi ye firi be bi odi abedru enka ye nso ye ne hwan na dien ani ye fie yada wase yada wase baida mama anti biada wase amalenda nini kunu nini ma nikunu dofo ene ni ma eda wase amamilicent nina busu yada wase nana yenye akwa jima nina busu yada wase abina abina frimpoma nini ma nini nananom eda wase